ಸಿಕ್ಕದೆ. ರೇಮನ್ ಓಟ್ಲೇ ಹೋ ಹರನಾಮ ಜಾ ಕೈ ಸಿಮರನ್ ದುರ್ಮತ್ ನಾಸೆ ಪಾವೇ ಪದ ನಿರ್ಬಾನ ರಹಾವ್.